ಸಕಲ ಮನತ್ವಗಳು ಮಿಲ ಬ್ರಹ್ಮನಾನೆ, ಸಂಕಲ್ಪ ವಿಕಲ್ಪ ಮಿಲ ಬ್ರಹ್ಮನಾನೆ, ವಿಭುಜ ಮಾಂ ನಾಮ ಮಿಲ ಬ್ರಹ್ಮನಾನೆ, ವಿಚಿತ್ರ ಮಾಂ ಉರ್ವ ಮಿಲ ಬ್ರಹ್ಮನಾನೆ, ಅಗಮರುವ ಅನಗ ಪರ ಬ್ರಹ್ಮನಾನೆ, ಅಖಂಡ ಚಿದಾಕಾಶ ಪರ ಬ್ರಹ್ಮನಾನೆ, ಸಕಲ ಪರಿಪೂರ್ಣ ಮಾಂ ಬ್ರಹ್ಮನಾನೆ, ಶರೀರ ಮುದಲ್ ಉಪಾಧಿ ಇಲ ಬ್ರಹ್ಮನಾನೆ, ವಿಕಲ ಮಿಲ ವಿಭುವಾನ ಬ್ರಹ್ಮನಾನೆ, ವಿಜ್ಞಾನ ಗಣಮಾನ ಬ್ರಹ್ಮನಾನೆ, ನಿಖಿಲ ವಧಿಷ್ಠಾನ ಪರ ಬ್ರಹ್ಮನಾನೆ, ನಿಖಿಲ ಮುಮಾಯಿ ನಿಗಿಂದ್ರ ಬ್ರಹ್ಮನಾನೆ, ಅಖಿಲ ವಿಲಕ್ಷಣಮಾನ ಬ್ರಹ್ಮನಾನೆ, ಅನಿತ್ಯ ಮಿಲ ಅಖಂಡ ಪರ ಬ್ರಹ್ಮನಾನೆ, ಬೋಧನೆನು ಭೇದ ಮಿಲ ಬ್ರಹ್ಮನಾನೆ, ಭುವನಮೆನು ಭೇದ ಮಿಲ ಬ್ರಹ್ಮನಾನೆ,

ಸಕಲ ಮನತ್ವಗಳು ಮಿಲ ಬ್ರಹ್ಮನಾನೇ, ಸಂಕಲ್ಪ ವಿಕಲ್ಪ ಮಿಲ ಬ್ರಹ್ಮನಾನೇ, ವಿಭುಧ ಮಾಂ ನಾಮ ಮಿಲ ಬ್ರಹ್ಮನಾನೇ, ವಿಚಿತ್ರ ಮಾಂ ಉರ್ವ ಮಿಲ ಬ್ರಹ್ಮನಾನೇ, ಅಗಮರುವ ಅನಗ ಪರ ಬ್ರಹ್ಮನಾನೇ, ಅಖಂಡ ಚಿದಾಕಾಶ ಪರ ಬ್ರಹ್ಮನಾನೇ, ಸಕಲ ಪರಿಪೂರ್ಣ